ಪರಿಣಾಮ ಭರತೀ ಎಂದು ಹೇಳಿದರು. ಹಿಂದುಡ ಭಗವ ಸಜೋಂಗಾರ ಹಾಡು ಮುಖ್ಯ ಮಾರೇ ಸಾಂಭರ ಸುತ್ತೇರೆ ಜೋಶ್ತೇ.